tuba akone se asempa kasa ebeduma kan ye ho nwa kasa ebeduma kan ye ho ni agbo mpa ye